ಮಾ ಲಿಖ ದೋ ನಾ ಬಿ ಮೇ ರುದ್ರಾಸ್ ಲಿಖ ದೋ ಮಾರೇ ರೂಮ ಮೇರಾ ಲಿಖ ದೋ ಮಾರೇ ರೂಮ ಮೇರಾ ಗೋಡೋ ಪೆ ಕನ್ಹಯ್ಯಾ ಲಿಖ ಓ ಪೇರೋ ಪೆ ಬಳ ದೇವೆ ಗೋಡೋ ಪೆ ಕನ್ಹಯ್ಯಾ ಲಿಖ ದೋ ಪೇರೋ ಪೆ ಬಳ ಲಿಖ ದೋ ಮಾರೇ ರೂಮ ಮೇರಾ ಲಿಖ ದೋ ಮಾರೇ ರೂಮ ಮೇರಾ ಬೋಲೋ ಸದ್ಗುರು ದೇವ ಕೀ ಜಯ ಅಚ್ಚಾ ಬೋಲ್ಯಾ ಬಡಿಯಾ ಓರ್ ಬೋಲು ತೀನ್ ತೀನ್ ಹಾಂ ಅನಗರು ಸಾ ಮೇರೆ